ye mubum ye dada ba enke ye nim senia uda ye mo 3 o'clock na wasore. I am telling you gospel fact because ye mubim bebia na ye wono ye ye bo be se 2:30 3 na ye nya no no na dada ba no be da me ya bo 6 bre bo 6 no na wo konsuo 190 akosu tinimu ochi wo kose nsuo ba ko mienu aba ansan dada ba no be sorry na wo mo mo mfa dada ba se no wo man ye dada ba no me no kase san kofo no bebre ekuta good positions e wo offices any ejapade a wo mo aye no